ನಾಲ್ಕು ಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8. ನಂಗ ಜನಾಗು ಸಂತೋ ನಂಗ ಊಟಿ ಎಫ್ಎಂ ದೋಗ 641 ಇಜುಮಣಿಗೆಟ್ಟ ಬೆಟ್ಟದ ಗಮಲು ಬಡುಗುಮಳಿ ಪಾಡಲ್ಗಳು ಕೀರ್ತನ. ಈ ಬಡುಗುಮಳಿ ಪಾಡಲ್ಗಳು ಒಂದೊಂದು ಜನವು ಒಂದೊಂದು ಮಾಕ್ಯಾನ ಪಾಡಲ್ಗಳು. ಇದ್ರಲ್ಲಿ ಸಂತೋಷ, ದುಃಖ, ಆನಂದ, ಯೋಸನೆ ಎಲ್ಲಾ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನ ಜನಗೂ ಕೇತುಂದಿದ್ದ ನಿಂಗ ಆರ್ವವ ಕೇಪ ಈ ಕಥೆಯ ನಾ ನಿಂಗಾಗಿ ಪ್ಲೇ ಮಾಡಿನಿ. ಇಂದಿನ ಜನದೊಗೆ ನಂಗ ಕೇಪ ಈ ಕಥೆ ಏನಾದೇಗಿ ನಿಂಗವು ಕೇತು ನೋಡಿವಿ. ಎನ್ನ ಮೊಮ್ಮನ ಎಣ್ಣೆ ನೀ ಸೋಕಾತ ಇದ್ದೆ, ನೀ ಸೋಕೇಸಿ ಬೊಮ್ಮೆ ಮಾಕಿ ಸೋಕಾವೇ ಇದ್ದೆ. ನೀ ಎನ್ನ ಪಕ್ಕ ಬಂದು ನಿದ್ದಲೆ ಎನಗೇನೋ ಅತ್ತೆ ಒಂದು ಸಂತೋಷ ಎಂದು ನೀ ಏಗೂನೆ ತಾಲಿ ಕಟ್ಟುನ ಮುಂದೆ ನೀಕೆ ನಾವು ಸುತ್ತಿ ಸುತ್ತಿ ಬಂದರೆ ಎಂದು ನೀ ಏನೋ ನೋಡಿ ಕೇತಲಿ ಕೂಡ ನಾನು ಸುತ್ತಿ ಬಪ್ಪದ್ದೋಗೆ ನಿನಗೊಂದು ಸೊಗ ಆಡದೆ ಎಂಬುದನ್ನ ನೀ ಮಾತಾಡೋದೋಗೆ ನನ್ನಂದ ಕಂಡುಹಿಡ್ಬೋದು ಮುಡದ್ರಾಂದೇಗಿ ಇದನ್ನ ಹೇಗಾದ ಈಗ್ಯಾರ ಅದು ಏನಕ್ಕಾದ ಎಂದೇಗಿ ನಂಗೆಲ್ಲ ಕೇಪೋಯ್ಕ.

கண்மணியே குஞ்சினே நின்ன ஆசை கூடினே பொன்மணியே அஞ்சிர ஏக்கா சாரே பாலினே எந்து ಎಂದು ಏಗುವೆ ನಾ ಅಂಚಿನೆ ನೀ ಮುಂದಾಡೋಗು ನಾ ಹಿಂದಾಡು ಬನ್ನೆ ಆ ಕುಂಜುವ ಜನ ಅಪ್ಪರ ದೂರ ಇಲ್ಲೇ ಎಂಬ ಈ ಕಥೆಯ ನಂಗ ಈಗ ಕೇಪು.